ಸಾಧ್ಯ ವಿಚಾರ. ಮೂವತ್ ಸಾಧಿಸಿ ಸಾಧನಾಗಿ ಮೂಲ ಮಾರ್ಗಿ ಸಪೂರ್ಣ ಪ್ರಕ್ರಿಯೆಯಾಗಿ ಕಳಿ ಮೂಲ ಪೂಜೆ ಪಾಸೆ ಸಂಗೀತ ಪ್ರಗತಿ ಸಿಗ್ತಾರೆ ಸಂಭವಿಸಲು ಸಪು.